0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ 100.1 ಎಫ್ಎಂ.
1: ಭಕ್ತಿ ಕುಸುಮಾಂಜಲಿ ಭಕ್ತಿ ಸಂಗೀತದ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ಮೊದಲಿಗೆ ನಂಬಿದೆನು ನಿನ್ನ ಪಾದ ಲಂಬೋದರ, ಶ್ಯಾಮಸುಂದರ ವಿಠಲರ ರಚನೆ, ಹಾಡಿದ್ದಾರೆ ಪಾವನಿ ಕಾಶಿನಾಥ್ ಮತ್ತು ಪೂಜಾ ರಾವ್.
2: ವೆಲ್ಕಮ್ ಟು ಟುಡೇಸ್ ಡಿವೋಷನಲ್ ಮ್ಯೂಸಿಕ್ ಪ್ರೋಗ್ರಾಂ. ಡಿಯರ್ ಲಿಸ್ನರ್ಸ್, ಇನ್ ದ ಬಿಗಿನಿಂಗ್ ಲೆಟ್ ಅಸ್ ಲಿಸನ್ ಟು ನಂಬಿದೆನು ನಿನ್ನ ಪಾದ ಲಂಬೋದರ, ರಿಟನ್ ಬೈ ಶ್ಯಾಮಸುಂದರ ವಿಠಲ, ಸಂಗ್ ಬೈ ಪಾವನಿ ಕಾಶಿನಾಥ್ ಅಂಡ್ ಪೂಜಾ ರಾವ್.

0: ಈಗ ಬಸವೇಶ್ವರರ ಒಂದು ವಚನ ಹಾಡಿದ್ದಾರೆ ಸಿದ್ದರಾಮ ಜಂಬಲದಿನ್ನಿ, ಕಾಲಲ್ಲಿ ಕಟ್ಟಿದ ಗುಂಡು.
1: ಲಿಸನ್ ಟು ಕಾಲಲ್ಲಿ ಕಟ್ಟಿದ ಗುಂಡು, ಅ ಕಾಂಪೋಸಿಷನ್ ಆಫ್ ಬಸವೇಶ್ವರ ಇನ್ ದ ವಾಯ್ಸ್ ಆಫ್ ಸಿದ್ದರಾಮ ಜಂಬಲದಿನ್ನಿ.

0: ಮಹಾದೇವ ಶಂಭೋ ಶಿವನೇ ಹಾಡಿದ್ದಾರೆ ಶ್ಯಾಮಲಾಜಿ ಭಾವೆ, ರಚನೆ ಹರಿದಾಸರು.
1: ಶ್ಯಾಮಲಾಜಿ ಭಾವೆ ಪ್ರೆಸೆಂಟ್ಸ್ ಅ ಕಾಂಪೋಸಿಷನ್ ಆಫ್ ಹರಿದಾಸ. ಮಹಾದೇವ ಶಂಭೋ ಶಿವನೇ.

0: ಈಗ ವಿನಾಯಕ ತೊರ್ವಿ ಅವರು ಹಾಡಿರುವ ಪುರಂದರದಾಸರ ರಚನೆ ದೂರು ಮಾಡುವರೇನೆ.
1: ನೌ ಲಿಸನ್ ಟು ಅ ಕಾಂಪೋಸಿಷನ್ ಆಫ್ ಪುರಂದರದಾಸ, ದೂರು ಮಾಡುವರೇನೆ, ಇನ್ ದ ವಾಯ್ಸ್ ಆಫ್ ವಿನಾಯಕ ತೊರವಿ.

0: ಎಂ ರಾಘವೇಂದ್ರ ನೆನೆಯಬಾರದೆ ಮನವೇ ಪರಮಪಾವನನ.
1: ನೌ ಎಂ ರಾಘವೇಂದ್ರ ಪ್ರೆಸೆಂಟ್ಸ್ ಅ ಕಾಂಪೋಸಿಷನ್ ಆಫ್ ಕನಕದಾಸ, ನೆನೆಯಬಾರದೆ ಮನವೇ ಪರಮಪಾವನನ.

0: ಈಗ ಕೇಳಿ ಉಪೇಂದ್ರ ಭಟ್ ಅವರ ದನಿಯಲ್ಲಿ ಜಗನ್ನಾಥದಾಸರ ರಚನೆ ಮಾರುತಿ ಮಜ್ಜನಕ ಮಾರುತಿ.
1: ಮಾರುತಿ ಮಜ್ಜನಕ ಮಾರುತಿ, ರಿಟನ್ ಬೈ ಜಗನ್ನಾಥದಾಸ, ಸಂಗ್ ಬೈ ಉಪೇಂದ್ರ ಭಟ್.

0: ಅಲ್ಲಮ ಪ್ರಭು ಅವರ ವಚನ ಎನ್ನ ಹೃದಯ ಕಮಲ ಮಧ್ಯದಲ್ಲಿ. ದನಿ ನೀಡಿದ್ದಾರೆ ನಾಗರಾಜ್ ರಾವ್ ಹವಾಲ್ದಾರ್.
1: ನಾವು ನಾಗರಾಜ್ ರಾವ್ ಹವಾಲ್ದಾರ್ ಪ್ರೆಸೆಂಟ್ಸ್ ಅ ಕಾಂಪೋಸಿಷನ್ ಆಫ್ ಅಲ್ಲಮ ಪ್ರಭು ಎನ್ನ ಹೃದಯ ಕಮಲ ಮಧ್ಯದಲ್ಲಿ.

0: ಭಕ್ತಿ ಕುಸುಮಾಂಜಲಿ ಭಕ್ತಿ ಸಂಗೀತದ ಕಾರ್ಯಕ್ರಮವನ್ನು ಇದುವರೆಗೆ ಕೇಳುತ್ತಿದ್ದೀರಿ. ಇಂದಿನ ಈ ಹೊತ್ತಿನ ಭಕ್ತಿ ಸಂಗೀತದ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ.
1: ಡಿಯರ್ ಲಿಸ್ನರ್ಸ್, ಯು ಜಸ್ಟ್ ಹರ್ಡ್ ವೇರಿಯಸ್ ಕಾಂಪೋಸಿಷನ್ಸ್ ಸಂಗ್ ಬೈ ವೇರಿಯಸ್ ಆರ್ಟಿಸ್ಟ್ಸ್. ದಿಸ್ ಡಿವೋಷನಲ್ ಪ್ರೋಗ್ರಾಮ್ ಇಸ್ ಅ ಕಾಂಟ್ರಿಬ್ಯೂಷನ್ ಆಫ್ ಆಕಾಶವಾಣಿ ಬೆಂಗಳೂರು, ಎನಿ ಟೈಮ್ ಇಂಡಿಯನ್ ಮ್ಯೂಸಿಕ್.

ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ 100.1 ಎಫ್ಎಂ. ಅಮೃತ ಗುರುಕುಲ ಸಂಗೀತ ಪಾಠ ಹೇಳಿಕೊಡುತ್ತಾರೆ ಡಿ ಶಶಿಕಲಾ.

0: ಭಾಗವಹಿಸುವ ವಿದ್ಯಾರ್ಥಿನಿ ಪದ್ಮಶ್ರೀ ಬಾಲಾಜಿ.
1: ನಮಸ್ಕಾರ ಮೇಡಮ್.
2: ನಮಸ್ಕಾರಮ್ಮ. ನಾಮೂರಲನುವಿನಿ ಆರ್ಭೈ ರಾಗದ ಕೀರ್ತನೆಯನ್ನ ಪಾಠ ಮಾಡ್ತಾ ಇದ್ವಲ್ಲ, ಅದು ಆರೋಹಣ ಅವರೋಹಣ ಹಾಡ್ಬಿಟ್ಟು ಎರಡನೇ ಸಂಗತಿಯಿಂದ ಒಂದ್ಸಲ ಹಾಡಿ ಆಮೇಲೆ ಮುಂದುವರ್ಸೋಣ.
1: ಸರಿ.

0: ಪಾಮರ ಮನುಜುಲಲೋ, ಮನುಜುಲ ಅವರಿಗೆ ಧೃತ ಲಘು ಆಗತ್ತೆ, ಲೋ ಧೃತಕ್ಕೆ ಸೇರುತ್ತೆ. ಪಾಮರ ಮನುಜುಲ ಲಘು ಲೋ ಇಂದ ಧೃತ ಆಗತ್ತೆ. ಓ ರಾಮ ಮಾಪದ ಅಷ್ಟು ಮೊದಲನೇ ಧೃತಕ್ಕೆ ಬರತ್ತೆ, ಪದ ಇಂದ ಎರಡನೇ ಧೃತಕ್ಕೆ ಬರತ್ತೆ, ಸ ಎಡಪಿಗೆ ಬರತ್ತೆ.
1: ಸರಿ,
0: ಮನುಜುಲ ಲೋ ಅನ್ನೋ ಕಡೆ ಪ ಆರಕ್ಷರದ ದೀರ್ಘ.
1: ಸರಿ ಮೇಡಮ್.

0: ಇಲ್ಲಿ ನಾಮೊರಲನ್ನು ವಿನಿ ಮಾಮೂಲಿ ಬರುತ್ತೆ. ಎರಡನೇ ಸಲ ಹಾಡುವಾಗ ದಸನಿ ದಪ್ಪ ಅದು ಅರ್ಧ ಎಡುಪಾಗತ್ತೆ, ಎರಡಕ್ಷರ ತಳ್ಳತ್ತೆ ತಕ್ಕ. ಆದ್ರಿಂದ ಮೊದಲನೇದನ್ನ ನಾವು ಎರಡಕ್ಷರಕ್ಕೆ ನಿಲ್ಲಿಸ್ಕೊಳ್ಬೇಕಾಗತ್ತೆ.
1: ಸರಿ ಮೇಡಮ್.
0: ಸನಿ ದ ಪ ದ ಸ ಸ ರಿ ಸ ದ ಸ

0: ಓ ರಾಮ ಅನ್ನೋ ಕಡೆ ರಿ ಆರು ಅಕ್ಷರ, ಸರಿ ಮಗರಿ ಅಲ್ಲಿ ರಿ ನಾಲ್ಕು ಅಕ್ಷರ, ಸನಿದ ಅಲ್ಲಿಗೆ ಲಘು ಮುಗಿಯತ್ತೆ, ಸ ಪೂರ್ತಿ ಎರಡು ಧೃತಗಳಿಗೂ ಬರುತ್ತೆ.
1: ಆಯ್ತು ಮೇಡಮ್.

0: ಅನುಪಲ್ವಿ, ಮುಂದಿನ ತರಗತಿಯಲ್ಲಿ ನೋಡೋಣ.
1: ಸರಿ ಮೇಡಮ್. ನಮಸ್ಕಾರ.
0: ನಮಸ್ಕಾರ.
2: ಅಮೃತ ಗುರುಕುಲ ಸಂಗೀತ ಪಾಠ ಕೇಳಿದಿರಿ. ಹೇಳಿಕೊಟ್ಟವರು ಡಿ ಶಶಿಕಲಾ, ಭಾಗವಹಿಸಿದ್ದವರು ಪದ್ಮಶ್ರೀ ಬಾಲಾಜಿ. ಈ ಕಾರ್ಯಕ್ರಮದ ಮುಂದುವರೆದ ಭಾಗ ನಾಳೆ ಇದೇ ಸಮಯಕ್ಕೆ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮ ಬೆಂಗಳೂರು ಆಕಾಶವಾಣಿ
3: ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಉಸ್ತಾದ್ ಗುಲಾಂ ಸಾದಿಕ್ ಖಾನ್ ಅವರ ಗಾಯನ ಕೇಳುವಿರಿ. ರಾಗ್ ನಟ್ ಭೈರವ್, ಖಯಾಲ್ ವಿಲಂಬಿತ್ ಏಕ್ತಾಲ್ ಆಲೇರಿ ಮಾಯಿ ತೋಸೆ, ಧೃತ್ತೇನ್ ತಾಲ್ ಅಬು ಮೋರಿ ಬಾತ್.
4: ಲಿಸನ್ ಟು ಹಿಂದೂಸ್ತಾನಿ ವೋಕಲ್ ರಿಸೈಟಲ್ ಬೈ ಉಸ್ತಾದ್ ಗುಲಾಂ ಸಾದಿಕ್ ಖಾನ್. ರಾಗ್ ನಟ್ ಭೈರವ್, ಖ್ಯಾಲ್ ವಿಲಂಬಿತ್ ಏಕತಾಲ್ ಆಲೇರಿ ಮಾಯಿ ತೋಸ್ರೆ, ಧೃತ್ ತೀನ್ತಾಲ್ ಅಬು ಮೋರಿ ಬಾತ್.

0: ಇದುವರೆಗೆ ಉಸ್ತಾದ್ ಗುಲಾಂ ಸಾದಿಕ್ ಖಾನ್ ಅವರ ಗಾಯನ ಕೇಳಿದಿರಿ. ಪಕ್ಕವಾದ್ಯದಲ್ಲಿ ತಬಲಾ ಸಹಕಾರ ನೀಡಿದವರು ಉಸ್ತಾದ್ ಜಮೀರ್ ಅಹಮದ್ ಖಾನ್, ಹಾರ್ಮೋನಿಯಂ ವಸಂತ ಕನಕಾಪುರ್. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮವನ್ನು ಮುಂದುವರೆಸುತ್ತಾ ಇನ್ನೀಗ ದೋಂಡುತೈ ಕುಲಕರ್ಣಿ ಅವರ ಗಾಯನ ಕೇಳುವಿರಿ. ರಾಗ್ ಛಾಯಾ ನಟ್.
1: ಯು ಆರ್ ಲಿಸ್ನಿಂಗ್ ಟು ವೋಕಲ್ ರಿಸೈಟಲ್ ಬೈ ಉಸ್ತಾದ್ ಗುಲಾಂ ಸಾದಿಕ್ ಖಾನ್. ಹಿ ವಾಸ್ ಅಕಂಪನಿಡ್ ಆನ್ ತಬಲಾ ಬೈ ಉಸ್ತಾದ್ ಜಮೀರ್ ಅಹಮದ್ ಖಾನ್, ಹಾರ್ಮೋನಿಯಂ ಬೈ ಶ್ರೀ ವಸಂತ್ ಕನಕಾಪುರ್. ಕಂಟಿನ್ಯೂಯಿಂಗ್ ದಿ ಕಾನ್ಸರ್ಟ್ ನೌ ಲಿಸನ್ ಟು ವೋಕಲ್ ರಿಸೈಟಲ್ ಬೈ ಶ್ರೀಮತಿ ದೋಂಡುತೈ ಕುಲಕರ್ಣಿ. ರಾಗ್ ಛಾಯಾ ನಟ್.

0: ಈಗ ಕೇಳೋಣ ಮುತ್ತುಸ್ವಾಮಿ ದೀಕ್ಷಿತರ ಕೃತಿ ಬಹಿರವಿರಾಗ. ಆದಿತಾಳದಲ್ಲಿದೆ ಬಾಲಗೋಪಾಲ.
1: ನೌ ಲಿಸನ್ ಟು ಅ ಕಾಂಪೋಸಿಷನ್ ಆಫ್ ಮುತ್ತುಸ್ವಾಮಿ ದೀಕ್ಷಿತರ್ ಸೆಟ್ಟು ಭೈರವಿರಾಗ ಆದಿತಾಳ ಬಾಲಗೋಪಾಲ.

0: ಇನ್ನೀಗ ಪುರಂದರದಾಸರ ಒಂದು ದೇವರ ನಾಮ ಶಿವರಂಜನಿ ರಾಗ ಆದಿತಾಳದಲ್ಲಿದೆ, ಯಮನಿಲ್ಲಿ ಕಾಣನೆಂದು.
1: ವಿದ್ವಾನ್ ಮೈಸೂರು ಎ ಚಂದನ್ ಕುಮಾರ್ ಕನ್ಕ್ಲೂಡ್ಸ್ ಹಿಸ್ ರಿಸೈಟಲ್ ವಿತ್ ದ ಕಾಂಪೋಸಿಷನ್ ಆಫ್ ಪುರಂದರದಾಸ ಯಮನೆಲ್ಲಿ ಕಾಣನೆಂದು. ಸೆಟ್ಟು ಶಿವರಂಜನಿ ರಾಗ ಆದಿತಾಳ.

0: ಇದುವರೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ವಿದ್ವಾನ್ ಮೈಸೂರು ಎ ಚಂದನ್ ಕುಮಾರ್ ಅವರಿಂದ ಕೊಳಲು ವಾದನವನ್ನ ಕೇಳುತ್ತಿದ್ದೀರಿ. ಪಕ್ಕವಾದ್ಯದಲ್ಲಿ ವಿದ್ವಾನ್ ಮೈಸೂರು ಎಂ ನಾಗರಾಜ್ ಅವರಿಂದ ವಯೋಲಿನ್, ವಿದ್ವಾನ್ ಅರ್ಜುನ್ ಕುಮಾರ್ ಅವರಿಂದ ಮೃದಂಗ, ಎನ್ಎಸ್ ಕೃಷ್ಣ ಪ್ರಸಾದ್ ಅವರಿಂದ ಘಟ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ.
1: Dear listeners, in today's program, you were listening to a flute recital by Vidwan Mysuru A. Chandan Kumar. He was accompanied on the violin by Vidwan Mysuru A. Nagaraj, on the mridanga by Vidwan Arjun Kumar, on ghata by N.S. Krishna Prasad. This Carnatic Classical Music program is a contribution of
0: Akashvani
1: Bengaluru, Anytime Indian Music.
0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ. ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಗಂಗೂಬಾಯಿ ಹಾನಗಲ್ ಅವರ ಗಾಯನ ಕೇಳುವಿರಿ. ರಾಗ್ ತೋಡಿ, ಖಯಾಲ್ ವಿಲಂಬಿತ್ ಏಕ್ತಾಲ್, ದಯಾ ಬಟ್ಟದು ಬರ, ಧೃತ್ತೇನ್ ತಾಲ್, ಲಂಗರು ಕಾಕರಿಯೇ.
2: ಲಿಸನ್ ಟು ಹಿಂದೂಸ್ತಾನಿ ವೋಕಲ್ ರಿಸೈಟಲ್ ಬೈ ಡಾಕ್ಟರ್ ಗಂಗೂಬಾಯಿ ಹಾನಗಲ್. ರಾಗ್ ತೋಡಿ, ಖ್ಯಾಲ್ ವಿಲಂಬಿತ ಏಕತಾಲ್, ದಯ್ಯಾ ಭಟ್ ದುಬಾರಾ, ಧೃತ್ ತಿಂತಾಲ್, ಲಂಗರ್ ಕಾಕರಿಯೇ.

0: ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಗಂಗೂಬಾಯಿ ಹಾನಗಲ್ ಅವರ ಗಾಯನ ಕೇಳುತ್ತಿರುವಿರಿ. ಪಕ್ಕವಾದ್ಯದಲ್ಲಿ ತಬಲಾ ಸಹಕಾರದಲ್ಲಿ ಶೇಷಗಿರಿ ಹಾನಗಲ್, ಹಾರ್ಮೋನಿಯಂ ವಸಂತ ಕನಕಾಪುರ್, ಸಾರಂಗಿ ಅಬ್ದುಲ್ ಖಾದರ್. ಕಾರ್ಯಕ್ರಮವನ್ನು ಮುಂದುವರೆಸುತ್ತಾ ಇನ್ನೀಗ ರಾಗ್ ರಾಮ್ಕಲಿ, ಖಯಾಲ್ ವಿಲಂಬಿತ್ ಏಕ್ತಾಲ್, ಮಾಚರಿಯಾ, ಧೃತ್ತೇಂತಾಲ್, ಸಗರಿ ರೇನ್ ಕೆ ಜಾಗೆ.
1: You are listening to vocal recital by Dr. Gangubai Hangal. She is accompanied on the tabla by Shri Sheshgiri Hangal, harmonium Shri Vasant Kanakapur, sarangi Shri Abdul Khadar. Continuing the concert, now listen to rag Ramkali. Khyal Vilambit Ektal Maacharya, Drit Tintal Sagari Rain Ke Jaage.

0: ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಗಂಗೂಬಾಯಿ ಹಾನಗಲ್ ಅವರ ಗಾಯನ ಕೇಳಿದಿರಿ. ಪಕ್ಕವಾದದಲ್ಲಿ ತಬಲಾ ಸಹಕಾರ ನೀಡಿದವರು ಶೇಷಗಿರಿ ಹಾನಗಲ್, ಹಾರ್ಮೋನಿಯಂ ವಸಂತ ಕನಕಾಪುರ್ ಹಾಗೂ ವಯಲಿನ್ ಜಿಆರ್ ನಿಂಬರಗಿ. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
1: ಯು ಆರ್ ಲಿಸ್ನಿಂಗ್ ಟು ವೋಕಲ್ ರಿಸೈಟಲ್ ಬೈ ಡಾಕ್ಟರ್ ಗಂಗೂಬಾಯಿ ಹಾನಗಲ್. ಶಿ ವಾಸ್ ಅಕಂಪನಿಡ್ ಆನ್ ದಿ ತಬಲಾ ಬೈ ಶ್ರೀ ಶೇಷಗಿರಿ ಹಾನಗಲ್, ಹಾರ್ಮೋನಿಯಂ ಶ್ರೀ ವಸಂತ್ ಕನಕಾಪುರ್, ವೈಲಿನ್ ಶ್ರೀ ಜಿ ಆರ್ ನಿಂಬರಗಿ.
2: ದಿಸ್ ಪ್ರೋಗ್ರಾಮ್ ಇಸ್ ದ ಕಾಂಟ್ರಿಬ್ಯೂಷನ್ ಆಫ್ ಆಕಾಶವಾಣಿ ಧಾರವಾಡ್, ಎನಿ ಟೈಮ್ ಇಂಡಿಯನ್ ಮ್ಯೂಸಿಕ್.
0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ. ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು. ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ತಾರಾ ಮೋಹನ್ ಅವರಿಂದ ವೀಣಾ ವಾದನವನ್ನು ಕೇಳುವಿರಿ. ಇವರಿಗೆ ಪಕ್ಕವಾದ್ಯ ಸಹಕಾರವನ್ನು ನೀಡಿದ್ದಾರೆ ಮೃದಂಗ ಬಿಕೆ ಚಂದ್ರಮೌಳಿ, ಘಟ ಎಸ್ಎನ್ ನಾರಾಯಣಮೂರ್ತಿ. ಮೊದಲಿಗೆ ಕೇಳಿ ಇಂತ ಕನ್ನಾನಂದಮೇಮಿ, ಬಿಲಹರಿರಾಗ ರೂಪಕತಾಳದಲ್ಲಿ ತ್ಯಾಗರಾಜರ ಕೃತಿ. ವೆಲ್ಕಮ್ ಟು ಕರ್ನಾಟಿಕ್ ಕ್ಲಾಸಿಕಲ್ ಮ್ಯೂಸಿಕ್ ಪ್ರೋಗ್ರಾಮ್. ಡಿಯರ್ ಲಿಸ್ನರ್ಸ್, ಇನ್ ದ ಪ್ರೋಗ್ರಾಮ್ ಆಫ್ ಇಂಡಿಯನ್ ಕ್ಲಾಸಿಕಲ್ ಮ್ಯೂಸಿಕ್ ವಿ ಬ್ರಿಂಗ್ ಯು ಅ ವೀಣಾ ರಿಸೈಟಲ್ ಬೈ ತಾರಾ ಮೋಹನ್. ಶೀಸ್ ಅಕಂಪನೀಡ್ ಆನ್ ದಿ ಮೃದಂಗ ಬೈ ಬಿ ಕೆ ಚಂದ್ರಮೌಳಿ ಅಂಡ್ ಆನ್ ದಿ ಘಟಂ ಬೈ ಎಸ್ ಎನ್ ನಾರಾಯಣಮೂರ್ತಿ. ಇನ್ ದ ಬಿಗಿನಿಂಗ್ ತಾರಾ ಮೋಹನ್ ಪ್ರೆಸೆಂಟ್ಸ್ ಇಂತ ಕನ್ನಾನಂದ ಮೇಮಿ ಇನ್ ಬಿಲಹರಿ ರಾಗ್ ಸೆಟ್ಟು ರೂಪಕತಾಳ್ ಅ ಕಂಪೋಸಿಷನ್ ಆಫ್ ತ್ಯಾಗರಾಜ.

ಇನ್ನೀಗ ತ್ಯಾಗರಾಜರ ಕೃತಿ ಬ್ರೋವ ಭಾರಮ ಬಹುದಾರಿ ರಾಗ ಆದಿತಾಳದಲ್ಲಿ ನಿಬದ್ಧವಾಗಿದೆ. ನೌ ಲೆಟ್ ಅಸ್ ಲಿಸನ್ ಟು ಬ್ರೋವ ಭಾರಮ, ಅ ಕಂಪೋಸಿಷನ್ ಆಫ್ ತ್ಯಾಗರಾಜ ಇನ್ ಬಹುದಾರಿ ರಾಗ್ ಸೆಟ್ ಟು ಆದಿತಾಳ್.

ಇನ್ನೀಗ ದೇವಗಾಂಧಾರಿ ರಾಗ ಆದಿತಾಳದಲ್ಲಿ ತ್ಯಾಗರಾಜರ ಮತ್ತೊಂದು ಕೃತಿ ಕ್ಷೀರಸಾಗರ ಶಯನ. ನೌ ಲೆಟ್ ಅಸ್ ಲಿಸನ್ ಟು ಕ್ಷೀರಸಾಗರ ಶಯನ, ಅ ಕಂಪೋಸಿಷನ್ ಆಫ್ ತ್ಯಾಗರಾಜ ಇನ್ ದೇವಗಾಂಧಾರಿ ರಾಗ್ ಸೆಟ್ ಟು ಆದಿತಾಳ್.

ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ತಾರಾ ಮೋಹನ್ ಅವರಿಂದ ವೀಣಾವಾದನವನ್ನು ಕೇಳುತ್ತಿರುವಿರಿ. ಇವರಿಗೆ ಪಕ್ಕವಾದ್ಯ ಸಹಕಾರವನ್ನು ನೀಡಿದ್ದಾರೆ ಮೃದಂಗ ಬಿಕೆ ಚಂದ್ರಮೌಳಿ, ಘಟ ಎಸ್ಎನ್ ನಾರಾಯಣಮೂರ್ತಿ. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಇನ್ನೀಗ ರಾಮಕಥಾ ಸುಧಾ, ಮಧ್ಯಮಾವತಿ ರಾಗ ಆದಿತಾಳದಲ್ಲಿ ತ್ಯಾಗರಾಜರ ಕೃತಿ. ಯು ಆರ್ ಲಿಸ್ನಿಂಗ್ ಟು ಅ ವೀಣಾ ರಿಸೈಟಲ್ ಬೈ ತಾರಾ ಮೋಹನ್. ಶೀಸ್ ಅಕಂಪನೀಡ್ ಆನ್ ದಿ ಮೃದಂಗಂ ಬೈ ಬಿ ಕೆ ಚಂದ್ರಮೌಳಿ ಅಂಡ್ ಆನ್ ದಿ ಘಟಂ ಬೈ ಎಸ್ ಎನ್ ನಾರಾಯಣಮೂರ್ತಿ. ಕಂಟಿನ್ಯೂಯಿಂಗ್ ದ ಕನ್ಸರ್ಟ್, ತಾರಾ ಮೋಹನ್ ನೌ ಪ್ರೆಸೆಂಟ್ಸ್ ರಾಮಕಥಾ ಸುಧಾ, ಅ ಕಂಪೋಸಿಷನ್ ಆಫ್ ತ್ಯಾಗರಾಜ ಇನ್ ರಾಗ್ ಮಧ್ಯಮಾವತಿ, ಸೆಟ್ ಟು ಆದಿತಾಳ್.

ಆಲಿಸಿದಿರಿ. ಇವರಿಗೆ ಪಕ್ಕವಾದ್ಯ ಸಹಕಾರವನ್ನು ನೀಡಿದವರು ಮೃದಂಗ ಬಿಕೆ ಚಂದ್ರಮೌಳಿ ಹಾಗೂ ಘಟ ಎಸ್ಎನ್ ನಾರಾಯಣಮೂರ್ತಿ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ. ಡಿಯರ್ ಲಿಸ್ನರ್ಸ್, ಯು ಆರ್ ಲಿಸ್ನಿಂಗ್ ಟು ಅ ವೀಣಾ ರಿಸೈಟಲ್ ಬೈ ತಾರಾಮೋಹನ್. ಶಿ ವಾಸ್ ಅಕಂಪನೀಡ್ ಆನ್ ದಿ ಮೃದಂಗಂ ಬೈ ಬಿಕೆ ಚಂದ್ರಮೌಳಿ ಅಂಡ್ ಆನ್ ದಿ ಘಟಂ ಬೈ ಎಸ್ಎನ್ ನಾರಾಯಣಮೂರ್ತಿ. ದಿಸ್ ಕರ್ನಾಟಿಕ್ ಮ್ಯೂಸಿಕ್ ಪ್ರೋಗ್ರಾಮ್ ಈಸ್ ಎ ಕಾಂಟ್ರಿಬ್ಯೂಷನ್ ಆಫ್ ಆಕಾಶವಾಣಿ ಬೆಂಗಳೂರು. ಎನಿ ಟೈಮ್ ಇಂಡಿಯನ್ ಮ್ಯೂಸಿಕ್.

ದಾತೆ ಘಳ ಅಂದ್ರೆ ಅಭಿನ್ನಾಳದಾಗಣೆ ನಗ ತೆರೆ ಕೆಟ್ಟ ಘ ತೆರೆ ಕೆಟ್ಟ ತಗ ತೆರೆ ಕೆಟ್ಟ ತಗ ತೆರೆ ಕೆಟ್ಟ ತಗ ಧಳ ತೆರೆ ಕೆಟ್ಟ ಧಾ ಗೆದೆನ್ನ ಕೆಟ್ಟ ತಗ ಧಾ ತೆರೆ ಕೆಟ್ಟ ತಗ ತೆರೆ ಕೆಟ್ಟ ತಗ ಧಾ ಕ ತೆರೆ ಕೆಟ್ಟ ಘಳ ಧಾ ಕ ತಗ ಧ